0: ಗೋರ್ ಮರನು ರಾವುರ್ ಅಜಸ್ ನೃಪ್ ಸಮುಚಿಯ ಮನ್ ಮಾರ್
1: ಹಾರಾಮ್ ಹಾರಾಮ್ ಹಾರಾಮ್